0: हजरत आयशा का क्या मकाम है हमारे यहां? जिस आदमी को इस्लाम की जानकारी नहीं है उसको इस्लामिक स्कॉलर कह करके, कोई दाढ़ी रखने से टोपी लगाने से इस्लामिक स्कॉलर नहीं होता। ये फर्जी जो सरकारी बने हुए हैं ना, जिनको तनख्वाहें रखे हुए हैं आजकल टीवी चैनल पर डिबेट में, उनके हुलिये से वो सरकारी इस्लामिक स्कॉलर नहीं बनते, वो सरकारी हैं, तनख्वाहें हैं।
1: How regressive is it to say that women should not come on public platforms and they are a great distraction? I mean, the Quran nowhere says that women should sit at home and be confined to their homes. Public appearances are part of living in a civil society.
2: Moving on to another controversial statement, Karnataka Minister Basavaraj Rai Reddy's remarks on Islam have triggered a political face-off in the state. After huge backlash, the Karnataka minister has issued a clarification over his statement by saying, and I quote him here, "I didn't say other religions are less superior." Earlier, the minister described Islam as superior to all other religions, saying it begins with humanity and is a highly humanitarian religion. He also said the Quran is not meant only for Muslims and can be read by anyone. KPCC chief BK Hariprasad distanced the party from the minister's comment and said that every religion is equal for the government. The remarks, of course, have drawn a sharp response from other political parties. BJP's leader of opposition R. Ashoka accused Rai Reddy of belittling Hindu faith centers and demeaning Sanatan.
3: ಇಸ್ಲಾಂ ಅಂದ್ರೆ ಗೊತ್ತೇ ಇಲ್ಲ ಅವ್ರಿಗೆ, ಏನ್ ಅಂದ್ರೆ ಇಸ್ಲಾಂ ಅಂದ್ರೆ ಇಸ್ಲಾಂ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಕೆಲವು ಮತಿ ಹೇಳ್ಕೊಳ್ತಾ ಇರುತ್ತೆ. ಇಸ್ಲಾಂ ಧರ್ಮ ಬೇರೆ ಧರ್ಮ ಏನದೋ ಅಲ್ಲ, ಎಲ್ಲ ಧರ್ಮಕ್ಕಿಂತ ಒಂದು ಶ್ರೇಷ್ಠ ಧರ್ಮ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈ ಶುರು ಹೋದ್ರೆ ಇಂಟೆಲಿಜೆನ್ಸ್ ನೋಡಿ, ಕುರಾನ್ ಬರ್ದಿರಲ್ಲ. ನಾನು ಇದು ಅಬ್ರಾಹಮಿಕ್ ರಿಲಿಜನ್, ನಾನು ಇದನ್ನು ಸ್ಟಡಿ ಮಾಡಲಿಕ್ಕೆ ಬಹಳಷ್ಟು ಸ್ಟಡಿ ಆಗಿದೆ. ನಾನು ಹುಡುಗಿ ದೇವಸ್ಥಾನಕ್ಕೆ ಹೋಗಲ್ಲ, ಇಲ್ಲಿ ಮಠಮಾನಗಳಿಗೆ ಹೋಗಲ್ಲ ಜಾಸ್ತಿ. ಆದರೆ ಧರ್ಮಗಳನ್ನು ಸ್ಟಡಿ ಮಾಡಬೇಕು ಮತ್ತು ಬೇರೆ ಬೇರೆ ಇತಿಹಾಸಗಳನ್ನು ಸ್ಟಡಿ ಮಾಡಬೇಕು. ಅದಕ್ಕೆ ನಾನು ಅಬ್ರಾಹಮಿಕ್ ರಿಲಿಜನ್ ಅಂದರೆ ಅಬ್ರಾಹಮ್
4: ತಪ್ಪೇನಿದೆ, ಶ್ರೇಷ್ಠವಾದಂತಹ ವಿಚಾರಗಳು ಇಸ್ಲಾಂ ಧರ್ಮದಲ್ಲಿದ್ದಾವೆ ಅಂತ ಹೇಳಿದ್ದೆ ನಾನು. ಬೇರೆ ಧರ್ಮ ಕಡಿಮೆ ಅಂತ ಹೇಳಿಲ್ಲ ನಾನು. ಇಸ್ಲಾಂನಲ್ಲಿ ಶ್ರೇಷ್ಠವಾದಂತಹ ಗುಣಗಳಿದ್ದಾವೆ ಅನ್ನಂತ ಮಾತನ್ನ ಹೇಳಿದೆ. ಅದರರ್ಥ ಬೇರೆ ಧರ್ಮ ಕೆಟ್ಟದಂತ ನಾನೇ ಹೇಳಿದೆ.
5: ಇಸ್ ವಿತ್ ಇನ್ ದ ಕಾನ್ಸ್ಟಿಟ್ಯೂಷನ್, ಎವ್ರಿ ಒನ್ ಹ್ಯಾಸ್ ಗಾಟ್ ಇಸ್ ಓನ್ ರೈಟ್. ವಾಟ್ ಎವರ್ ಹಿ ವಾಂಟ್ಸ್ ಟು ಸೇ ದೇ ಕ್ಯಾನ್ ಸೇ, ಇಟ್ಸ್ ಇಸ್ ಪರ್ಸನಲ್ ಒಪಿನಿಯನ್, ನಾಟ್ ಆಫ್ ದಿ ಪಾರ್ಟಿ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಐ ಓನ್ಲಿ ಸೇ ಆಲ್ ಆರ್ ಈಕ್ವಲ್ ಫಾರ್ ಅಸ್. Religion has got nothing to do with the state and the government. Government doesn't sponsor any religion. It's purely personal.
6: Basavaraj Rai Reddy needs to understand that there is nobody who is perfect, but everybody needs to amend themselves according to the time, space and cause. Whereas Basavaraj Rai Reddy seems to be stuck in the 7th century to appease his voters. Remember, the Congress party, since it has come to power in 2023, they said we are for only for you, and because of you we have come to power, and as well as they allotted 10,000 crores. Now they are trying to appease one community overwhelmingly over the others.
0: Aap kisi ke liye nafrat man mein na rakhe, yahi dharm batata hai. और कोई भी धर्म हो वो इंसानियत का पैगाम देता है. इस्लाम को पढ़ा होगा और जिन लोगों को इस्लाम के बारे में गलतफहमी है उनको इस्लाम पढ़ना चाहिए. तो आप पढ़ोगे तो पता चलेगा. ये जो आजकल चल रहा है नफरत का खेल, इनके आका अमेरिका में जाके कुछ बोल रहे हैं, कनाडा में कुछ बोल रहे हैं, अगर ये हिंदुस्तान में बोलना शुरू करते हैं माहौल सुधर जाएगा. माहौल तो इन्होंने बिगाड़ रखा है.
2: Slipping to a short break, we will return with a ground report by my colleague Aditya Raj Kaul. He'll join us live on the big story of that bilateral meeting between India's Prime Minister and the President of Iran. Stay tuned.